0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ದೀಕ್ಷಿತ

0: ನವಾವರಣ ಕೃತಿಯಲ್ಲಿ ಚತುರ್ಥಾವರಣ ಕೃತಿ ಡಾ ನಾಗವಲ್ಲಿ ನಾಗರಾಜ್ ಅವರ ದನಿಯಲ್ಲಿದೆ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಆಸ್ ಯು ನೋ, ಆನ್ ದ ಒಕೇಶನ್ ಆಫ್ ದಸರಾ, ವಿ ಆರ್ ಪ್ರೆಸೆಂಟಿಂಗ್ ನವಾವರ್ಣ ಕೃತಿಸ್. ಇನ್ ಟುಡೇಸ್ ಪ್ರೋಗ್ರಾಂ ಲೆಟ್ ಅಸ್ ಲಿಸನ್ ಟು ಚತುರ್ಥ ವರ್ಣ, ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ರೆಂಡರ್ಡ್ ಬೈ ಡಾಕ್ಟರ್ ನಾಗವಲ್ಲಿ ನಾಗರಾಜ್.

0: ಬಿಆರ್ ಗೀತಾ ಹಾಗೂ ಮಾಲತಿ ಶರ್ಮಾ ಅವರು ಹಾಡಿರುವ ವಾದಿರಾಜರ ಒಂದು ದೇವರ ನಾಮ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ವಾದಿರಾಜ ರೆಂಡರ್ಡ್ ಬೈ ಬಿಆರ್ ಗೀತಾ ಅಂಡ್ ಮಾಲತಿ ಶರ್ಮಾ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ.

0: ಇನ್ನೀಗ ಆದಿಶಂಕರಾಚಾರ್ಯರ ಲಲಿತಾ ಪಂಚರತ್ನಂ, ರೂಪಾ ಹಾಗೂ ದೀಪಾ ರಾವ್ ಹಾಡಿದ್ದಾರೆ.
1: ಲಲಿತಾ ಪಂಚರತ್ನಂ ರಿಟನ್ ಬೈ ಆದಿಶಂಕರಾಚಾರ್ಯ, ರೆಂಡರ್ಡ್ ಬೈ ರೂಪಾ ಅಂಡ್ ದೀಪಾ ಸಿಸ್ಟರ್.

0: ವಿದ್ಯಾಭೂಷಣ ಅವರ ದನಿಯಲ್ಲಿ ವಾದಿರಾಜರ ಒಂದು ರಚನೆ ನಮಸ್ತೆ ವಿಮಲೆ ಕೋಮಲೆ.
1: ನಮಸ್ತೆ ವಿಮಲೆ ಕೋಮಲೆ, ಅ ಕಂಪೋಸಿಷನ್ ಆಫ್ ವಾದಿರಾಜ, ರೆಂಡರ್ಡ್ ಬೈ ಡಾಕ್ಟರ್ ವಿದ್ಯಾಭೂಷಣ.

0: ವ್ಯಾಸರಾಯರ ರಚನೆ ಕೇಳಿ. ಪುತ್ತೂರು ನರಸಿಂಹನಾಯಕ್ ಹಾಡಿದ್ದಾರೆ ವಾಸುದೇವ ವಸುದೇವ.
1: ವಾಸುದೇವ ವಸುದೇವ ರಿಟನ್ ಬೈ ವ್ಯಾಸರಾಯ, ರೆಂಡರ್ಡ್ ಬೈ ಪುತ್ತೂರು ನರಸಿಂಹನಾಯಕ್.

0: ಮುಂಜಾನೆ ಎದ್ದು ಸಂಜೀವನೇನೆ, ವಿಜಯದಾಸರ ರಚನೆ ಇದು, ಸಂಗೀತ ಕಟ್ಟಿ ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ವಿಜಯದಾಸ, ಮುಂಜಾನೆ ಎದ್ದು ಸಂಜೀವನೆನ್ನಿ, ರೆಂಡರ್ಡ್ ಬೈ ಸಂಗೀತ ಕಟ್ಟಿ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳುತ್ತಿದ್ದೀರಿ. ಇಂದಿನ ಈ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's devotional music, you just heard various artists presenting various compositions. This program was a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್.ಎನ್. ತ್ಯಾಗರಾಜನ್, ಭಾಗವಹಿಸುತ್ತಾರೆ ವಿವೇಕ್ ಸದಾಶಿವಂ.
1: ನಮಸ್ಕಾರ ಸರ್.
2: ನಮಸ್ಕಾರ. ಸ್ವಾತಿ ತುನಾಳ್ ಮಹಾರಾಜರ ಪಾಹಿ ಜಗಜ್ಜನನಿ ಹಂಸಾನಂದಿ ಕೃತಿ ಆದಿ ಕಾಲದಲ್ಲಿ ಮಾಡ್ತಾ ಇದ್ದೀನಿ. ಚರಣ ಭಾಗದಲ್ಲಿ ಒಂದು ಮೊದಲನೇ ಲೈನನ್ನು ಹೇಳ್ಕೊಟ್ಟಿದ್ದೆ, ಇವಾಗ ನಾನು ಮುಂದುವರಿಸೋಣ.
1: ಸರಿ.

ನೆಕ್ಸ್ಟ್ ಲೈನು, ಸುಗುಣ ಮೌಳಿ ವಿರಾಜಿತ ಪದಯುಗಳೆ ಭುವನತ್ರಯ ವರನಾಯಿಕೆ. ಇದು ಒಂದಕ್ಷ ಬಿಟ್ಟು ಶುರು ಆಗುತ್ತೆ.

0: ಮುಂದಿನ ಲೈನು ವಿರಚಯ ಶುಭಮಯಿ ತಿಲಸುಮ ಮದಹರ ಮೋಹನತರ ನಿಜ ನಾಸಿಕೆ ವಿರಚಯ
1: ವಿರಚಯ
0: ಇಲ್ಲೂ ಒಂದಕ್ಷ ಬಿಟ್ಟು ಶುರು ಆಗುತ್ತೆ ವಿರ

ಮುಂದಿನ ಲೈನಲ್ಲಿ ನೀರಜ ನಾಭ ಸುವಲ್ಲಭೆ ನೂತನ ನೀರದ ಕಾಂತಿ ಸಮಾಲಕೆ, ಅದು ಸಾಹಿತ್ಯ. ಇಲ್ಲಿ ಮೂರಕ್ಷರ ಬಿಟ್ಟು ಮಧ್ಯಮ ಕಾಲದಲ್ಲಿ

0: ಇನ್ನು ಒಂದು ಲೈನ್ ಇದೆ, ಅದನ್ನು ಮುಂದಿನ ತರಗತಿಯಲ್ಲಿ ತಗೊಳ್ತೀನಿ.
1: ಸರಿ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸಿದವರು ವಿವೇಕ್ ಸದಾಶಿವಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್. ರಾಗ್ ಲಲತ್, ಖ್ಯಾಲ್ ವಿಲಂಬಿತ್ ಏಕ್ ತಾಲ್, ರೈನ ಕಾ ಸಪನಾ, ಧೃತ್ ತೀನ್ ತಾಲ್, ಭವಂದಾ ಯರದಾ ಭೋಬನಾ.
4: ಅಬ್ ಆಪ್ ಸುನೆಂಗೆ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್ ಕಾ ಗಾಯನ್. ರಾಗ್ ಲಲತ್, ಖ್ಯಾಲ್ ವಿಲಂಬಿತ್ ಏಕ್ ತಾಲ್, ರೈನ ಕಾ ಸಪನಾ, ಧೃತ್ ತೀನ್ ತಾಲ್, ಭುವಂದಾ ಯರಂದಾ ಭುವನಾ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ, ವಯಲಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜಿರ ಎಚ್ ಬಿ ರಾಮಾಚಾರ್. ಮೊದಲಿಗೆ ಕನ್ನಡ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಮ್ಯಾಂಡೋಲಿನ್ ರಿಸೈಟಲ್ ಬೈ ಯು ಶ್ರೀನಿವಾಸ್, ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎ ಕನ್ಯಾಕುಮಾರಿ, ಆನ್ ದ ಮೃದಂಗಂ ಶ್ರೀಮುಷ್ಣಂ ವಿ ರಾಜಾರಾವ್, ಆನ್ ದ ಖಂಜಿರ ಎಚ್ ಬಿ ರಾಮಾಚಾರ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ಕನ್ನಡ ರಾಗ ಆದಿತಾಳ.

ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಗೌಳರಾಗ ಮಿಶ್ರ ಚಾಪುತಾಳದಲ್ಲಿದೆ ಶ್ರೀ ಮಹಾಗಣಪತಿ. ಶ್ರೀ ಮಹಾಗಣಪತಿ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಗೌಳರಾಗ ಮಿಶ್ರ ಚಾಪುತಾಳ.

ಕಾಲಹರಣ ಮೇಲರ ಹರೆ ಶುದ್ಧ ಸಾವೇರಿ ರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ಕಾಲಹರಣ ಮೇಲರ ಹರೆ ಸೆಟ್ ಶುದ್ಧ ಸಾವೇರಿ ರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ ಆಲಿಸುತ್ತಿದ್ದೀರಿ. ವೈನಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀ ಮುಷ್ಣಂ ವೀರಾಜಾರಾವ್, ಖಂಜರ ಎಚ್ಬಿ ರಾಮಾಚಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಮತ್ತೊಂದು ರಚನೆ ಪಂತುವರಾಳಿರಾಗ ಆದಿತಾಳದಲ್ಲಿದೆ ರಘುವರ. Dear listeners, you are listening to Mandolin Recital by U. Srinivas. He is accompanied on the violin by A. Kanyakumari, on the mridangam, Shri Mushnam V. Rajarao, on the khanjira, H. P. Ramachar. Continuing the program, now, Raghuvara, written by Tyagaraja, set to Pantuvaraliraga, Adithala.

ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜರ ಎಚ್ಬಿ ರಾಮಾಚಾರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ಮ್ಯಾಂಡೋಲಿನ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಲ್ ದಯಾ ಬಟ್ಟದುಬಾರ, ಧೃತ್ತೇಂತಾಲ್ ಲಂಗರು ಕಾಕರಿಯೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಲ್, ದಯಾ ಬಟ್ಟದುಬಾರ, ಧೃತ್ ತಿಂತಾಲ್ ಲಂಗರ್ ಕಾಕರಿಯೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯಾ, ಧೃತ್ತೇಂತಾಲ್, ಸಗರಿ ರೇನ್ ಕೆ ಜಾಗೆ.
1: You are listening to vocal recital by Dr. Gangubai Hangal. She is accompanied on the tabla by Shri Sheshgiri Hangal, harmonium Shri Vasant Kanakapur, sarangi Shri Abdul Khadar. Continuing the concert, now listen to rag Ramkali. Khyal Vilambit Ektal, Maacharya, Drit Tintal, Sagari Rainike Jage.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ ಕನಕಾಪುರ್, ವಯಲಿನ್ ಶ್ರೀ ಜಿಆರ್ ನಿಂಬರಗಿ.
2: This program is the contribution of Akashwani Dharwad, Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವೈಲಿನ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಮೊದಲಿಗೆ ದೇವದೇವ ಕಲಯಾಮಿತೆ ಮಾಯಾ ಮಾಳವ ಗೌಳರಾಗ, ರೂಪಕತಾಳ ಸ್ವಾತಿ ತಿರುನಾಳರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಎಂಎಸ್ ಶೀಲಾ. ಅಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಟು ಬಿಗಿನ್ ವಿತ್ ದೇವದೇವ ಕಲಯಾಮಿ ಸೆಟ್ಟು ಮಾಯಾ ಮಾಳವ ಗೌಳರಾಗ, ರೂಪಕತಾಳ ರಿಟರ್ನ್ ಬೈ ಸ್ವಾತಿ ತಿರುನಾಳ್.

ಇನ್ನೀಗ ತ್ಯಾಗರಾಜರ ಕೃತಿ ಕಲ್ಯಾಣಿ ರಾಗ ಖಂಡ ಚಾಪು ತಾಳದಲ್ಲಿದೆ. ಅಮ್ಮ ರಾವಮ್ಮ ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕಲ್ಯಾಣಿ ರಾಗ ಖಂಡ ಚಾಪು ತಾಳ ಅಮ್ಮ ರಾವಮ್ಮ.

ಮೈಸೂರು ವಾಸುದೇವಾಚಾರ್ ವಿರಚಿತ ನೀಕೇಲ ದಯರಾದು ಕದನ ಕುತೂಹಲ ರಾಗ ಆದಿತಾಳ. ನೀಕೇಲ ದಯರಾದು ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ಟು ಕದನ ಕುತೂಹಲ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವೈಲಿನ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆಲಸುಕೊಂಟೆ. Dear listeners, you are listening to vocal rendition by Vidushi M.S. Sheila. Accompanists are on the violin, Vidwan C.N. Chandrasekhar, on the mridangam, Vidwan M.T. Rajakesari, on the khanjira, Vidwan B.N. Chandramouli. Now, continuing the program, let us listen to a composition of Tyagaraja, set to Shuddha Saveri Raga, Adithala, Darini Telasukonte.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವೈಲಿನ್, ಮೃದಂಗ ಸಹಕಾರ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಎಂಎಸ್